0: ಜಲ ಮಂಟ ಕುಣಿಯಾವಾದ ಜೀಜಿ
1: ಜಲ ಮಂಟ ಕುಣಿಯಾವಾದ ಜೀಜಿ
2: ಪುಣೇರಿ ಆವಾಜ್ ಸಾಮಾಜಿಕ ವ ಸಾಂಸ್ಕೃತಿಕ ಮಾಹಿತಿ ದೇಣಾರೆ ಆಪಲೇ ರೇಡಿಯೋ ಸ್ಟೇಷನ್ ಐಕತ್ ರಹಾ 107.8 ಎಫ್ಎಂ
3: ಆನಂದಿ ರಹಾ ಆಣಿ ಆನಂದ ರಹಾ.
4: ಶಿವಾಜಿ ಕಿ ತಲ್ವಾರ್ ಹೈ, ಲಾವಣಿ ಬೇಮಿಸಾಲ್ ಹೈ, ಟೆಕ್ನಾಲಜಿ ಕೆ ಸಾಥ್ ಸಂಸ್ಕಾರ ಹೈ. ಮರಾಠಿ ಕರ್ತಿ ಸ್ವಾಗತ ಹರ್ ಭಾಷಾ ಕಾ, ಯಹಾಂ ಭೂಮಿ ಅಪನಾತಿ ಹರ್ ತ್ಯೋಹಾರ್ ಹೈ. ಸುನಿಯೆ ಪುಣೇರಿ ಆವಾಜ್ 107.8, ಖುಷ್ ರಹೋ, ಖುಷಿಯಾಂ ಬಾಂಟೋ.
5: ನಮಸ್ಕಾರ, ವೆಲ್ಕಮ್ ಟು ಅವೇಕನಿಂಗ್ ವಿತ್ ಬ್ರಹ್ಮಕುಮಾರೀಸ್. ವೆಲ್ಕಮ್ ಸಿಸ್ಟರ್.
6: ಓಂ ಶಾಂತಿ.
5: ಓಂ ಶಾಂತಿ ಅಂಡ್ ವೆಲ್ಕಮ್ ಟು ಬೀಯಿಂಗ್ ಶಕ್ತಿ.
6: ಥ್ಯಾಂಕ್ ಯು ಸೋ ಮಚ್.
5: ಪಿಛಲಿ ಬಾರ್ ಜೊ ಆಪ್ ಬಾತ್ ಕರ್ ರಹೆ ಥೆ ಲೆಡ್ ಕೋ ಕಿ, ಉಸಿ ಸಿಲಸಿಲೆ ಮೇ ಮೈ ಕುಛ ಆಪ್ಕೆ ಸಾಥ್ ಶೇರ್ ಕರ್ನಾ ಚಾಹತಾ ಹೂಂ. ಸಂಬಡಿ ಸೆಂಡ್ ದಿಸ್ ಟು ಮೀ, ದೇ ಸೇ ಸಮ್ ಟೈಮ್ಸ್ ಪೀಪಲ್ ನೆವರ್ ಗೆಟ್ ವಾಟ್ ದೇ ಡಿಸರ್ವ್ ಬಿಕಾಸ್ ದೇ ಆರ್ ಟೂ ಬಿಜಿ holding on to things they are supposed to let go of.
6: So true, right?
5: How?
6: It's not true.
5: Kaun si cheez maine pakad ke rakhi hai jo ek cheez jisko main deserve karta hu wo bhi nahi milti, matlab jagah banani padti hai kya? Almari mein jaise kapde hai purane nikalo naye lagao, aisa kuch
6: hai? Suppose we deserve happiness.
5: Haan.
6: We deserve health.
5: Hmm.
6: We deserve beautiful, loving relationships.
5: Jee.
6: Lekin humne purani baatein pakad ke rakhi hui hain. Woh itne saal pehle ye hua tha, us din usne woh kaha tha, pichli baar usne aisa kar diya tha. Mere saath hi baar baar aisa hota hai. Kitna bhi koshish karo, mujhe hi success nahi milti hai. I deserve happiness, health and beautiful relationships. I deserve success in life. But ಕ್ಯೂಕಿ ಮೇನೆ ಪುರಾಣಿ ಚೀಜೋ ಲೆಟ್ ಗೋ ನೀ ಕ್ಯಾ ಮೇರಾ ಹರ ದಿನ ಕೇಸೆ ಬೀತನೆ ವಾಲಾ ಹೈ, ಹರ ದಿನ ಐಸೆ ಹಿ ಚಲೇಗಾ, ಯಹಿ ಕಾಮೆಂಟ್ರಿ ಅಂದರ್ ಚಲೇಗಿ, ಕ್ಯೂಕಿ ಮೇ ಪುರಾಣಿ ಬೀತಿ ಹುಯಿ ಬಾತೋ ಕೋ ನಹೀ ಛೋಡ್ ರಹೀ. ಇತನೆ ಸಾಲ ಚಲತೆ ಚಲತೆ ಯೇ ಮೇರೇ ಉಪರ ಫಿರ್ ಮೇರಿ ಸೆಹತ್ ಪರ್ ಭೀ ಅಸರ್ ಕರ್ನಾ ಶುರೂ ಕರೇಗಿ, ಮೇರಿ ಪರ್ಸನಾಲಿಟಿ ಚೇಂಜ್ ಹೋನೆ ಲಗ್ ಜಾಯೇಗಿ, ಮುಝೆ ಲೋಗೋ ಪರ್ ವಿಶ್ವಾಸ ನಹೀ ಹೋಗಾ, ಕ್ಯೂಕಿ ಮೇನೆ ಸೋಚಾ ಲೋಗ್ ಧೋಖಾ ಹೀ ದೇತೆ ಹೈ, ಕಿತನಾ ಭೀ ಕಿಸಿ ಕೆ ಲಿಯೆ ಕರೋ, ಆಜಕಲ್ ದುನಿಯಾ ಹೀ ಐಸೀ ಹೈ, ರಿಶ್ತೋ ಮೇ ಕುಛ ಬಚಾ ಹೀ ನಹೀ ಹೈ. ಕ್ಯೂಂ? ಕ್ಯೂಕಿ ಪಹಲೆ ಕಿಸಿ ನೇ ಕುಛ ಐಸಾ ಕಿಯಾ ಥಾ. ಸೋ ವಾಟ್ ಐ ಡಿಸರ್ವ್ ಐ ವಿಲ್ ನಾಟ್ ಗೆಟ್.
5: ಸಪೋಸಿಂಗ್ ಪಹಲೆ ಕುಛ ಕಿಸಿ ನೇ ಮೇರೆ ಸಾಥ್ ರಿಶ್ತೆ ಮೇ ಐಸಾ ಕಿಯಾ ಥಾ, ಲೇಕಿನ್ ಆಜ್ ಏಕ್ ಅಚ್ಛಾ ರಿಶ್ತಾ ಮೇರೆ ಸಾಮ್ನೆ ಹೈ, ಮೇರೆ ಸಾಥ್ ಹೈ, ಮುಝೆ ಡಿಸರ್ವಿಂಗ್, ಕ್ಯೂಕಿ ಮೈ ಡಿಸರ್ವ್ ಕರ್ತಾ ಥಾ, ಮುಝೆ ಮಿಲಾ ಭೀ, ಲೇಕಿನ್ ಫಿರ್ ಭೀ ಮೇ ವೋ ಪುರಾನಿ ಬಾತ್ ಕೋ ಲಾ ಲಾ ಕೇ ಇಸ್ಕೋ ಎಂಜಾಯ್ ನಹೀ ಕರ್ ಪಾ ರಹಾ ಹೂಂ. ಜಾನ್ ನೀ ಜಾ ಪಾ ರಹಾ, ಪಹಚಾನ್ ನೀ ಪಾ ರಹಾ, ಡೌಟ್ ಕರ ರಹಾ ಹೂಂ,
6: ರೈಟ್,
5: ಕಿ ಯೇ ಭೀ ಐಸೀ ಹೋಗಿ.
6: ಅಂಡ್ ಕೈ ಬಾರ್ ತೋ ಜರೂರಿ ನಹೀ ಹೈ ಕಿ ವ್ಯಕ್ತಿ ಡಿಫರೆಂಟ್ ಹೈ,
5: ಅಚ್ಛಾ
6: ವಹೀ ವ್ಯಕ್ತಿ ಕೆ ಸಾಥ, ಇಟ್ಸ್ ನಾಟ್ ನೆಸೆಸರಿ ಕಿ ಪಾಸ್ಟ್ ಮೇ ಏಕ್ ವ್ಯಕ್ತಿ ಕೆ ಸಾಥ್ ಮುಝೆ ಕುಛ ಧೋಖಾ ಹುವಾ, ತೋ ಮೇನೆ ಅಗಲಿ ಬಾರ್ ಔರ್ ವ್ಯಕ್ತಿ ಪರ್ ಟ್ರಸ್ಟ್ ಕರ್ನೆ ಸೇ ಮುಝೆ ಮತಲಬ್ ಏಕ್ ಸಂಕೋಚ ಸಾ ಹುವಾ ಕಿ ಕಹೀ ವೈಸಾ ಹೀ ನಾ ಫಿರ್ ಸೇ ಮೇರೆ ಸಾಥ್ ಹೋ ಜಾಯೆ. ಸಪೋಸ್ ಬಿಸ್ನೆಸ್ ಮೇ ಭೀ ಹಮ್ ಏಕ್ ಬಿಸ್ನೆಸ್ ಪಾರ್ಟ್ನರ್ ಹೈ, ಚೀಟ್ ಕಿಯಾ ಯಾ ಜೈಸಾ ಹಮ್ನೆ ಸೋಚಾ ಥಾ ವೈಸೆ ನಹೀ ಹುವಾ, ತೋ ಫಿರ್ ಕೈ ಲೋಗ್ ಕಹತೆ ಹೈ ಪಾರ್ಟ್ನರ್ಶಿಪ್ ನಹೀ ಕರ್ನೇ ಹೈ.